0: ನನ್ನ ತಲುಪೋ ಪಿಲ್ಲ ನಾಡು. ಹೊಯ್ ಲಾಯ್ ಲಲ್ಲ ಲಾಯ್ ಲಲ್ಲ ಲಲ್ಲ ಲಲ್ಲ ಹೊಯ್ ಲಾಯ್ ಲಲ್ಲ ಲಾಯ್ ಲಲ್ಲ ಲಲ್ಲ ಲಲ್ಲ ಹೊಯ್ ಲಾಯ್ ಲಲ್ಲ ಲಾಯ್ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಕಂಟಿ ಮೀದ ಕುಲ್ಕುರಾದು ಬಾಬಾಂದಿ ಕಣ್ಣು ಮುಟ್ಟುಕೋ ನನ್ನ ತಲುಪೋ ಪಿಲ್ಲ ನಾಡು.
1: ಓಲಮ್ಮೋ ಗೈರಮ್ಮೋ ಈ ಕಟ್ಲೋ ದೂಸಿಲ್ದೇದೋ ಓಲಮ್ಮೋ ಗೈರಮ್ಮೋ ಕೆ ಒಂದು ಹರಿಚಿಂದೆ

ಮುನಿ ಅರೋಗುಲೆ ಪಿಲ್ಲ ನಾನು ಬಿಟ್ಟ ಹಾಕುವಂತೆ ಬಾಬೋ ಅಂದಿ ಅಟಕೊಡ್ತಿ ಅರೋಗುಲೆ ಪಿಲ್ಲ ನಾನು ಓಲಮ್ಮೋ ಗೈರಮ್ಮೋ ಓಲಮ್ಮೋ ಗೈರಮ್ಮೋ ಕೆಲವಂತು ಅರಚಿಂದಯ್ಯೋ ಹಟಕೆ ಹಟಕೆ ಹಟಕೆ ಬದುಕೆ ಬದುಕೆ ಬದುಕೆ ಹಟಕೆ ಹಟಕೆ ಹಟಕೆ ಅರೆ ಬದುಕೆ ಬದುಕೆ ಬದುಕೆ ಬಲೆ ಬಲೆ ಬಲೆ ಬಲೆ ಬಲೆ ಆ ಊಳ್ಳೋ ಒಕ ಪಡುತುಂಡಿ ದಯ್ಯಮಂಟೆ ಭಯಮನ್ನದಿ ಆ ಊಳ್ಳೋ ಒಕ ತಿನ್ನೋನು ನೇನು

ಚಮಚಕ ಹಲಿಮಗ ಚಮಚಕ ಮಲಿಮಗ ಚಮಚಕ ಹಲಿಮಗ ಚಮಚಕ ಹಲಿಮಗ ಫಲೆ ಫಲೆ ಫಲೆ ಫಲೆ ಫಲೆ. ಏನಾಡ್ತು ಪ್ರೇಮಿಂಚು ಚೂಡು ಆತ್ಮಗೌರವ ಪ್ರಾಣಮಿತ್ರುಡು ಪ್ರೇಮ್ನಗರ್ ಧರ್ಮದಾತ ಮಹಾಕವಿ ಕ್ಷೇತ್ರಯ್ಯ ಭಕ್ತ ತುಕಾರಂ ವಂಟಿ ಆನಿಮುಚ್ಚ ಲಾಂಟಿ ಸಿನಿಮಾಲು ಆಡಿಪಾಡಿ ಮುರುಪಿಂಚಾರು ಕಾಂಚನಗಾರು. ಮರಿ ಮುಖ್ಯಂಗಾ ನಟುಲು ನಾಗಭೂಷಣಂ ಕಾಂಚನಗಾರ್ಲ ಪ್ರಧಾನ ತಾರಾಗಣಂತೋ ತೆರೆಕೆಕ್ಕಿನ ಆಲ್ ಟೈಮ್ ಸೂಪರ್ ಹಿಟ್ ಮೂವೀ ನಾಟಕಾಲ ರಾಯುಡು. ಈ ಮೂವಿಲೋನೇ ಕಾಂಚನಗಾರಿಪೈ ತರುವಾತ ನಾಗಭೂಷಣ್ ಗಾರಿಪೈ ಚಿತ್ರೀಕರಿಸಿನಟುವಂಟಿ ಪಾಠ ಎಪ್ಪಡು ವಿನ್ನಾ ಕೂಡ ಎಪ್ಪಡು ಚೂಸಿನಾ ಕೂಡ ಸರಿಕೊತ್ತ ಹುಷಾರು ರಾವಡಂ ತರ್ವಾತ ఎంత అందంగా ఉంది తర్వాత ఎలా భావంతో రాశారు కవి అని అనిపిస్తూ ఉంది. పైగా కాంచన గారి యొక్క హావభావాలు కాంచన గారి యొక్క నటన ఆ వయ్యారితనం తర్వాత ఇంకా ఆ రొమాంటిక్ సాంగ్ విందాం.